0: ಶ್ರೀಧಾಕುರ ಪ್ರಶ್ನೆ ವಿಚಾರ ಉಜಾಲೋ ರೇಡಿಯೋ ನೆಟ್ವರ್ಕ್.
1: ತಪಾಯಿ ಅಹಿಲೆ ಸುಂದೇ ಹುನುಹುಂಚ ಉಜಾಲೋ ರೇಡಿಯೋ ನೆಟ್ವರ್ಕ್ ಕಾಠ್ಮಂಡುಮಾ 90 ಮೆಗಾಹರ್ಜ್. ಅವ ಸುನ್ನ ಸಕ್ನುಹುಂಚ ಚಿತ್ರಲಹರ್.